0: ಮೈ ಕತ್ತಿ ಕೈಸನು ಇನ್ನಿ ಹಿಡಿ ನೀ ಪಿಕ್ಕರ್ ಕುಸಿದು ಇನ್ನಿ ಹಿಡಿ ನೀ ಪಿಕ್ಕರ್ ಕುಸಿದು
1: ಮೋ ರಾಜ ಹುಚ್ಚು ತಿನಿ ಪೋನಿ ತಿವನು ರಾಣಿ ಹುನೆ ಚ ಏಕ್ ಹಾಮ್ರ ಚುಟ್ಟೆ ಕಹಾನಿ ಬನೌಲ ಪ್ರಿನ್ಸೆಸ್ ಸಾಮಿ ಕರಿ ಕರಿ ವಿಷಯ ತಿನೆ ಕಸ್ತು ತಿಮ್ರು ಪ್ರಾಣಿ
0: ಅಬ ನಚಾಉ ನ ಪರ ಪರ ಜಾನಿ ಜಾನಿ ಮನ ನಚಿಕ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಥಾಂಕ್ ಕಿತ ಜಾಚ ಅಬ ಸುಹನ್ಯ ಪಹೋ ಕಿ ಮನ ಮಿಲೆ ಸಾಥಿ ಮಲ ರೋಜ್ ನೆ ಪಹೋ ಕಿ